ದುರ್ಬಲ ಆಕಾಶ ಕೈಂದಲೇ ಉಲ್ಕಾ ಭೂಪತಿತ್ತು ಜೀ ನೇತ್ರ ಸಪ್ತ ಪಾದಗಳು ಕೂತಪ್ತ ಬಹಳ ಭಾಗವತರ ಜಗನ್ನಾಥ ದಾಸ ಲಿಖಿಲೆ.

ವಂತೆ ಡೋಬಕಿ ಟೈರು ಡಕೊಲಿಂಡೆ ತೇತೆ ಡಾಂಗ್ ಕೊತ್ ತನಂಗೆ ತಿಂಡೇನ್ ಹಂಗ್ ಕಾಲೋ ಬಂದಾಕಿ ಡಾಂಗ್ ತನಂಗೆ ತಿಂಡೇನ್ ಉಪಸಂಗ್ ಬಂದಾಕಿ ಸಮದಂಜಿ ಡಕೊಲಿಂದ್ರೇನ್ ತೇತೆ ಅರ್ರ ಚಿಂಜಿ ಅರ್ರೇಂದ್ರೇನ್ ಸಮದಂಜಿ ಅಲಾ ನಾಮ್ ಪೇಲ್ತೆ ಕನಸನ್ ನಮ್ತ ಸಮದನ್ ಡಜನ್ ಪ್ರಕಾರ ಡಕು ಮೈಕ್ಲಸ್ ಎಮಿಕ್ಲಸ್ ಗಾಂಸು ಸಮದಂಜಿ ಕತ್ತಾಸಲೆ ಮಲ್ಲೇನ್ ಸಮದಂಜಿ ರಮ್ಲಾಂದ್ರೇನ್ ಮಲೇರಿಯಾ ಆಸು ಅಡೋತಾಯ್ ಡೆಂಗುನ ರೋಗತುಂ ಮನ್ರಾನ್ ಡೈತಿ ಕನಾಸೆಲೆ ಮಾಸೆ ಕಲ್ಕಲ್ ಡೆಂಗು ಜೊತೆ ಡೆಲಿಂಡೇನ್ ಮನ್ರಾನ್ ಅಮ್ಮಸೆಂ ಅಲಹಲ ಕಲ್ಕಲ್ ಡೇ ಕನಾಸೆಲೆ ಮಲ್ಲೇನ್ ನ್ಯಾಂಗಿ ಮರಿ ಗಂಡಕೋತೆಂಬೆ ಚಿಂಗ್ಲೇನ್ ಕರುಂಗ್ಲೇನ್ ಡ್ವಾರಾಲೇನ್ ಸೀನ್ರಿ ಲೇತುಂ ಮರಿ ಗಾಡಕೊಲ್ಬೆ ಸೇ ಕೊಯ್ದೆ ಅಸುನ್ ರಂಗಮಲ ಕಲಾಯ್ ರೀತಿ ಆಡುವ ಪಸಿಲೇನ್ಜಿ ನಮಿ ಪದ್ದಂಜಿ ತಿನ್ನಾಗಲ ಮನೆಜಿ ಕನಾಸೆಲೆ ಪದ್ದಂಜಿ ಕಲೇನ್ ಮರಿ ಗಾ ಅಡಕುಬಾ ಸಂಡೆ ವಾ ಅರೆಂಗ್ ಮಲ್ಲೆಂ ತುಬೇ.